ತದ್ದರಿ ತದ್ದಣ್ಣ ತಜ್ಜಣ್ಣು ತದ್ದಿಮ್ಮಿ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ